0: ഓക്കെ സി പി, ഹവർക്ക് മലങ്കി ഒപ്പക്കലിക്ക് ഹാനി. അസ്സലാമു അലൈക്കും. അസ്സലാമു അലൈക്കും. വാലൈക്കും സലാം ജി. സടി മാഷോ ബില്ലക്കുൽ ഷേ സിസ്റ്ററെ ഷേ സി
1: മഞ്ജിനെ
0: പട്ടേം ടക്ഷിസ്ഥാന ടാങ് തരോലി ഇപ്പൊ കടയ റൌൺ ഇതിയാ ನನ್ನ ಜಹಾನ್ ಟಕ್ ಹಲಕ್ ಮಾಯ ಪ್ರೇಷ ಟಕ್ ಹಲಕ್ ಮಾಯ ಪ್ರೇಷ ಬಸ್ ಆಖಲ್ ಪುಯ್ ಸುಖ ದೇನೆ
1: ಪ್ರೇಷ
0: ಮುಷ್ಣ ಬ್ಯಾ ಪಟ್ ಶೇ ಕ ನಮ್ಗೆ ಫೈಂದ್ ರೂಡ ಪ್ರೇಷ ದಿಯಾ ತುಸರ ನ ಪಟ್ ಶೇ ಪಸ್ ಗ್ರತ ಲೋಡ್ ಶೇ ಬ್ಯಾ ಗರ್ಮಿ ದೇನ ಓ ಸಡ್ ದೇ ತರ ಅಲ್ಲಿ ಮಸಮ ಚಿಂಚ್ಕಿ ಶೇರವಾನ್ ದೇ ನ್ಯೂಟ್ರಿಷನ್ ಫೇಸ್ ವಾಶ್ ಗುಡ್ ಡೈಮಂಡ್ ಫಾರ್ಮುಲೆ ಕ್ರೀಮ್ ಆಹಾರ ಸಮಯ ಸರ ಕಡದಿರು ಒಡಿಯದು ನ್ಯೂಟ್ರಿಷನ್ ವಿಟಮಿನ್ ಸಿ ರೋಡ್ ಅಶಾ ಅನ್ನೋ ಅನ್ನೋ ಫೇಸ್ ವಾಶ್ ರೋಗದ ಇಫ್ತಿತ ಅದು ಬಸ್ ಜರೂರ ನ್ಯೂಟ್ರಿಷನ್ ವಿಟಮಿನ್ ಸಿ ಫೇಸ್ ವಾಶ್ ನಾವು ರೋಗಲ್ಲ ಅಶಾ ಡೇರ ಮನೆ ಖುಷಾಲಶಿ ಕೂರಕ್ಕೆ ಮನೆ ಶೇ ಓಕೆ ಡೇರ ಮನೆ ಖುಷಾಲಶಿ ಥ್ಯಾಂಕ್ ಯು ಸರ್.

ಹೋಗಿಸಿ ಎಲ್ಲತ್ತಾನೆ ಹೆಚ್ಚರುತ್ತೆ ಅಂದಲ್ತೆ ಹಾಸಿ ಸಂಬಳ ಹಾಸು ಸುಬುನೆ ಕವೆ ಹಾಸಿಗೆ ಹೂ ಪೂರಕ್ಕೆ ಹಾ ನಿಮಗೆ ಹೂ ಹಾಸಿಗೆ ಸರ ಸುಬ್ರಿತಾ ಸ್ವಾಮ್ರೈಗ ಹೊಸ ಮನೆ ಸಾವಿರ ಮುಂಗು ವಿಶ್ವ ಉದಾಸ ಹೊಸನಾ ಅವರೇಗ ನಾ ನಬ್ಯಾ ಸೇದೇ ಸಿ ಚಮಲೇಶ ಆರಾಮ ಓಕೆ.